ಮನೋತಿಲಾಯ ಮಧು ಬಲದ ಖಸು ಖಂಡೂ ಮಸಿಲೆ ಖಸು ಖಂಡಿಲ ಮಧು ಬಲದ ಯೇಸು ಎನೆ ದೋದೂ ಮಸಿಲೆ ಲೋ ಯೇಸು ಎನೆ ಕಿಲ ಮಧು ಬಲದ ಜಗ ಸುಬ ಮಸಿ ಜಗ ಸುಮೂ ಬಸುರೋಗ ಮಹು ಬೋಲ ಮಹು ಬೋಲ ಖುಷಿ ಮಸಿಲೆ ಖುಷಿ ಮಾನಿ ಅಮಲೋಚಾ ಮಸಿಲೆ ಲೋ ಯೋ ಯೋ ಕೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯೋ ಯೋ ಕಾ ಮನೆ ಯ
Cuando pide el mago volatán, saluda a un bolo, pide mago volatán, yo, Matileña, no te desamane, yo tu silano, amando no lo yo. Sa sa la no de mi su no sa ya ya ga u si no ga u si no ta de se pa ti ma o bo la ga me sa cho de u yo du ma ti le o sa cho de u ma cho de u ga me จะดูสิรอดูอมอเตโตนูสุลาละอะนาไม่อยู่ไอ้ชื่อโลอะนาใจซาเมนูเบมีสู่หัวมาแล้วดุนยา